ಮಾತಾಡಿ ಬಿರ್ಲೆ ಒಂದ್ ಮೈಲಾಗಿ ಮಾಡ್ತು ಕಾಂಪ್ರೆ ಬಿರಾಟ್ ಸೊ ಸಿಪಿಎಂ ಚೋರಿ ಜಾ ಪಾಯೋ ತಿ ಕಂಪ್ಯೂಟರ್ ಕಿಂದಾ ಅನ್ ದುಃಖ ತೊ ಪಾಯಿನ್ ಚಟಾನ್ ಯಾವ ದೂಸೆ ಕಂಪ್ಯೂಟರ್ ಬಿಕ್ರಿ ಗೋರ್ಲೆ ಶಿಕಾವನೆ ಅನಿ ಮರ್ಮತ್ ಗೋರ್ಲೆ ನೇಪಾಲ್ ಕೈ ನಂಬರ್ ಒನ್ ಹಾರೋ ಅಂಡ್ ಸಾತೋ ಎಜುಕೇಶನ್ ಸೆಂಟರ್ ಹೋ ನೀವು ಸಿಪಿಎನ್ ಮತ್ತೆ ಕಂಪ್ಯೂಟರ್ ಪಾವನು ಕಾ ಸಾಥೆ ಕಂಪ್ಯೂಟರ್ ಶಿಕಾವನೆ ರೊಕ್ಕೈ ಕೋತಮ್ ಬಿಗ್ರಿ ಹಾಲೆ ಮಾ ಘರ್ ಮಾ ಬಿಗ್ರೋ ಘರ್ ಮೈ ಬ್ಯಾಂಕ್ ಮೈ ಅವೇ ಸ್ಕೂಲ್ ಆಫಿಸ್ ಜುನ್ ಸುಕೈ ಸ್ಯಾಂಗ್ ಸಸ್ತಾ ಮಾ ಬಿಗ್ರೋ ತೈ ಆಯರ ಬನಾವನೆ ಸುವಿಧಾ ಪಿನ್ ಛ ಜೂಸಿ ಇಂಗ್ಲಿಶ ಲ್ಯಾಂಗ್ವೇಜ್ ಕಕ್ಷಾ ಕುಪಿನ್ ವ್ಯವಸ್ಥಾ ಛ ಹೋಯ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಫೋಟೋಕಾಪಿ ಮಿಷಿನ್ ಇಂಟರ್ಕಮ್ ಸಿಸ್ಟಮ್ ಇನ್ವರ್ಟರ್ ಸೋಲಾರ್ ಸಿಸ್ಟಮ್ ಅವ ಇನ್ವರ್ಟರ್ ಕು ಬ್ಯಾಟರಿ ಪನಿ ಪಾಯಿಂಚ ಸಿಸಿ ಕ್ಯಾಮೆರಾ ಭರ್ಪೂರ್ ದು ಇಂಟರ್ನೆಟ್ ಪನಿ ಪ ಜೋಡಿ ಛ ಥಾವ್ ಆಮ ಮಂತೆ ಲಾಂಗೆ ಡಾಕೆ ಔ ತಾಲ ನ ಬೇತಾಲ ಮಹಿಡೇರ್ ಫೇರ್ ದುಕ ಪಾಯೇಲಾ ನಿ ಜೂಸಿ ಔ ಯೇ ಫೋನ್ ನಂಬರ್ 0215 45787 98 4 20 35 541 ಔ ಗುಡ್ ವೆರಿ ಗುಡ್ ವೆರಿ ಗುಡ್।